ಖುಷಿಕ್ಕ ಮಿನು ಮಿನು ಹಾಬಿ ಖುಷಿಕ್ಕ ಜಿಲ್ಲು ಜಿಲ್ಲು ಬೀಬಿ ಬಿಂದು ಹುಲ್ವಾ ರಿಮ್ ಜಿಂಗಿನ್ ಜಿಂಜಿನ್ನ ಪಸಿಕ್ಕಿ ಹಲ್ವಾ ಲೀ ಬೂಂಬಾ.